ನಾವು ಬರೀ ಗೊರವ ನಯುಂಗಿ ನಯುಂಗಿ ಬರಲ್ ಕಾಕ್ಬೇ ಬರೀ ಮೇಗಾಳೆ ಲಾನ್ಗಾ ಗುಬೆ ಮೇಗಾಳೆ ಉರುಡ್ ಜಾ ಬರೀ ಮೇ ಬಾಬಾ ಬೇವು ಕಾಂಗ್ ನಬ್ಬಿಲ್ ಬರೀ ಗೊರವ ನಯುಂಗಿ ಬಾಬಾ ಗುಬೆ ಗುಂಬು ಬಾಗೋರ್ ಮ್ಯಾಂಗ್ ಬಾಲ್ಬು ಗುಮೆಕ್ಕೆ ಬರಲ್ ಕಾಂಗ್ ಬಾಬಾ ನಾನು ನಬ್ಬಿಲ್ ಬಾಗೋರ್ ಮರಿ ಬಾ ಮಂಗಾಯ ನಾ ಮಾಡು ಮಾಡಿ ವಲ್ಕ್ಯಾವ ಮಾಲೆ ನಾವು ಮೇಮಿ ಬಲ್ಕಿ ಮೇ ನಾವು ನಬ್ಬಿನ ಗಾರೆ ಕಾಟೀನಿ ಅವು ನಾಯಂಗಿ ಜಂಗರ ಬಲ್ಕ್ ಮಣ್ಣು ಬಿನ ಕಂಡ್ರಲ್ ಕಾಯ್ ಕರೆ ಬಂದ ಕಮ್ಮಿ ಕೇಳಿ ಒಜಾಟಿ ಕಣ್ಬು ನಂಗು ಹಾಪಾಟ್ ಕರೆಯಿಂದೆ ಮಗನ್ ಮಂಗನ್ ಜಾಮೂನ್ ಕುಮ್ಮಕ್ಕೆ ಗಾರಿ ಗರೆ ಕೊಯ್ಲ್ ಮೇನ್ ಬಾಯ್ ಮಂಗ ನುಂಗನ್ ಕೊರೋಗ ಬಾಯ್ ಮೇರಾಯ್ ಬಂಗೈ ಗುರು ಮ್ಯಾಂಗ್ ಮಿಮ್ಮಿ ಬಂಗೈ ಗುರು ಮ್ಯಾಂಗ್ ನಾಬೇನೆ ಮುಕ್ಚಾಳ ನಾಡೇರ್ ಗುಲಿ ಆಮ್ಯಾಗ ನಾವು ಬಂಗೈ ಗುರು ಮೇಕ್ ಗುರು ಮ್ಯಾಂಗ್ ಕಾಲ ಕೊಬ್ಬೇನೆ ವೈದ್ಯಲ ಗಬಾರೆ ಗಬಾರಿ ಗಬಾರಿ ಬೋಲ್ ನಾನು ಅಂದರೆ ನಾನು ಗಾಬೋ ಅಮನ್ ಕಾಯ್ ಮೇ ಆಬೇನಿ ಜೋವಾರ್ ಗುಲುಂಗಾರ್ ಅಮನ್ ಕೇಮಿ ಭರತ್ ಮೊಳಾಮ್ ಅನ್ಗರ್ ಗಗಾರ್ ಮೇ ಅನ್ಯ ಮಿಜ್ಗೋರ ಕುನ್ಗುಡೋಲ್ ಕಲಾರ್ ಗಾಕ್ ಗಾಕ್ ಅಂದರೆ ಗಬಾರಿ ಗಬಾರೆ ನಾನು ನಂದಿನ ಕಾಟೋಮ್ ಮುಲಿಂಡಿ ಜಳಿ ಕಾಗಜ್ ಕಾಂಡಾಮ್ ಜರುಬು ಅನಕಿನ್ನು ಕಬಾರಿ ಕಬಾರಿ ಜಾನೆ ಕಬಾರಿ ಕಬ ನಾನು ಕಬಾರಿ ಯಾವ ಬೋಲ್ ಕಬಾರಿ ನಾನು ನಿನ್ನ ಬಿಡ ಬೋಣ ವಾಜ್ ಬಲ ಹಿಂಗಲಾಲು ಡಾಲು ಬಾಮ ಕೇಜಿ ಹೋ ಸಾಲ ಬನ್ ಕಬಾರಿ ಇಮ್ಮೆ ಮಿಜ್ಜಿ ಬಾರಿ ಬಾಮ್ ಬರೀ ಜಾರಿ ನಿನ್ನ ಬಿಡ ಬೋಣ ಅಬ್ಬು ಹಾಂ ನಾನು ಈಗ ಜೋಜ್ ಚುಲುಕ ಮಾಯಿ ಫಿನಿಶಾ ನಿಮ್ಗ ಬೊಯ್ಯನ್ ಕೇನು